ಪೀತ ಪೀತ ತ್ರಮಾನ ದಾನ ತರ್ಬರ್ಗ ಹೇ ಸರ್ಗ ಹೇ ಅನಿಲ್ ಹೇ ಅನಾಧ ಹೇ ಅಜಯ ಹೇ ಅಜಾಧ ಹೇ ಅಜನಮ ಹೇ ಅಬರ್ಣ ಹೇ ಪೂತ ಹೇ ಪರ್ಣ ಹೇ ಅಗಂಜ ಹೇ ಅಪಂಜ ಹೇ ಅಚೂಜ ಹೇ ಅಚಂಜ ಹೇ ಅಮೀಕ ಹೇ ರಫೀಕ ಹೇ ಅತಂದ ಹೇ ಅಬಂದ ಹೇ ನಿರ್ಭೂಜ ಹೇ ಸೂಜ ಹೇ ಅಕಾಲ ಹೇ ಅಜಾಲ ಹೇ ಅಲಾ ಹೇ ಅಜಾ ಹೇ ಅನಂತ ಮಂತ ಹೇ ಅಲೀಕ